0: ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಗವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
1: ಸರ್ವಭಾವನಃ
0: ಹರಶ್ಚ ಹರಿಣಾಕ್ಷಶ್ಚ
1: ಸರ್ವಭೂತಹರಃ
0: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
1: ಭಗವಾನ್
0: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
1: ಭೂತಭಾವನಃ
0: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸ್ರುವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಮರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
0: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪದಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಾ ಮಹಾತೇಜಾ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಗಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ நட்சத்திரவிக்கிரகமதிஹ குணபுத்திஹ லயோ அகமஹ பிரஜாபதிஹ விஸ்வபாஹுஹ விபாகஹ சர்வதோமுகஹ விமோசனஹ சுசரணஹ ஹிரண்யகவசோத்பவஹ மேகஜஹ பலசாரீ ச மஹீசாரீ அஸ்துதஸ்ததா சர்வசூர்ய வினோதீ ச சர்வவாத்யபரிக்ரஹ
2: யாலரூபோ
0: குஹாவாசி கிரகமாலி தரங்கவித் த்ரிதஷஹ காலதிருக் கர்ம சர்வபந்த விமோசனஹ பந்தனஸ்து அசுரேந்திராணாம் யுதி சத்ருவினாசனஹ சாங்க்யப்ரஸாதஹ துர்வாசாஹ சர்வசாது நிஷேவிதஹ ப்ரஸ்கந்தனஹ விபாகஜ்ஞஹ அதுல்யஹ யஜ்ஞபாகவித் சர்வவாசஹ சர்வசாரீ துர்வாச வாசவஹ அமரஹ ஹேமோ ஹேமகரஹ யஜ்ஞஹ சர்வதாரீ தரோத்தமஹ லோஹிதாட்சஹ மகாட்சஸ்ய விஜயாட்சஹ விசாரதஹ சங்கிரஹ நிக்ரஹ கர்த்தா சர்வசீர நிவாசனஹ முக்யஹ அமுக்யஸ்ய தேஹஸ்ய காலஹிஹ சர்வகாமதஹ சர்வகாலப்ரஸாதஸ்ய சுபலஹ பலரூபப்ருத் சர்வகாமப்ரதஸ்யைவ சர்வதஹ சர்வதோமுகஹ ஆகாஷநிர்விரூபஸ்ய நிபாதஹ அவஷஹ கஹஹ ரௌத்ரரூபோ அம்சுராதித்யஹ பஹுரஷ்மிஹ சுவச்சசி வசுவேகஹ மஹாவேகஹ மனோவேகஹ நிஷாசரஹ சர்வவாசி ஸ்ரீயாவாசி உபதேசகரஹ அகரஹ முனிஹ ஆத்மா நிராலோகஹ சம்மக்னஸ்ய சஹஸ்ரதஹ பக்ஷீச்ச ப்ரக்ஷரூபஸ்ய அதிதீப்தோ விஷாம்பதிஹ உன்மாதஹ மதனஹ காமஹ அஸ்வத்தஹ அர்த்தகரஹ யஷஹ வாமதேவஸ்ய வாமஸ்ய ப்ராக்தட்சிணஹ உதங்முகஹ சித்தயோகி மகர்ஷிஸ்ய சித்தார்த்தஹ சித்தசாதகஹ பிக்ஷுஸ்ய பிக்ஷுரூபஸ்ய விபணஹ மிருதுஹ அவ்யயஹ மஹாசேனஹ விஷாகஸ்ய ஷஷ்டிபாகஹ கவாம்பதிஹ வஜ்ரஹஸ்தஸ்ய விஷ்கம்பீ சமூஸ்தம்பனயேவச விருத்தவிருத்தகரஹ தாலஹ மதுஹ மதுகலோசனஹ வாசஸ்பத்யஹ வாஜசனஹ நித்யம் ஆஶ்ரிதபூஜிதஹ ப்ரஹ்மச்சாரி லோகச்சாரி சர்வச்சாரி விசாரவித் ஈசானஹ ஈஸ்வரஹ காலஹ நிஷாச்சாரி பினாகபிருத் நிமித்தஸ்தஹ நிமித்தஞ்ச நந்திஹ நந்தகிரோஹரிஹ நந்தீஸ்வரஸ்ச நந்தீச்ச நந்தனஹ நந்திவர்தனஹ பகஹாரி நிகந்தாச்ச காலஹ ப்ரஹ்மா பிதாமஹ சதுர்முகஹ மஹாலிங்கஹ சாருலிங்கஹ ததேவச லிங்காத்யக்ஷஹ சுராத்யக்ஷஹ யோகாத்யக்ஷஹ யுகாவஹஹ பீஜாத்யக்ஷஹ பீஜகர்த்தா அத்யாத்ம அனுகதோபலஹ இதிஹாஸஹ சகல்பஸ்ய கௌதமஹ அத நிஷாகரஹ தம்போஹி அதம்பஹ வைதம்பஹ வஷ்யஹ வஷகரஹ கலிஹி லோககர்த்தா பசுபதிஹி மஹாகர்த்தா அனூஷதஹ அக்ஷரம் பரமம் ப்ரஹ்ம பலவான் சக்தயேவச நீதிஹி அநீதிஹி சுத்தாத்மா சுத்தஹ மான்யஹ கதாகதஹ பஹுப்ரஸாதஹ சுஸ்வப்னஹ தர்ப்பணஹ அத து அமித்ரவிஜித் வேதகாரஹ மந்த்ரகாரஹ வித்வான் சமரமர்தனஹ மஹாமேகநிவாசீச்ச மஹாகோரோவசீகரஹ அக்னிஜ்வாலஹ மஹாஜ்வாலஹ அதிதூமோ குதோஹவிஹ ரிஷபஹ சங்கரஹ நித்யம் வர்ச்சஸ்வி தூமகேதனஹ நீலஹ ததாங்குலப்தஸ்ய சோபனஹ நிரவக்ரஹ கஸ்திதஹ கஸ்திபாகஸ்ய பாகி பாககரோ லகுஹ உத்சங்கஸ்ய மஹாங்கஸ்ய மஹாகர்ப பராயணஹ கிருஷ்ணவர்ணஹ சுவர்ணஸ்ய இந்திரியம் சர்வதேஹினாம் மஹாபாதோ மஹாஹஸ்தஹ மஹாகாயோ மஹாயஷாஹ மஹாமூர்தா மஹாமாத்ரஹ மஹாநேத்ரஹ நிஷாலேஹ மஹாந்தகஹ மஹாகர்ணஹ மஹோஷ்டஸ்ய மஹாஹனுஹ மஹாநாசஹ மஹாகம்புஹ மஹாக்ரீவஹ ஸ்மசானபாக் மஹாவக்ஷா மஹோரஸ்கஹ அந்தராத்மா மிருகாலயஹ லம்பனஹ லம்பிதோஷ்டஸ்ய மஹாமாயஹ பயோநிதிஹ மஹாதந்தஹ மஹாதம்ஷ்ட்ரஹ மஹாஜிஹ்வஹ மஹாமுகா மஹாநகோ மஹாரோமா மஹாகேஷஹ மஹாஜடஹ பிரசன்னஸ்ய பிரசாதஸ்ய பிரத்யஹ கிரிசாதனஹ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷ್ಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಿಚ್ಛವಿಃ ನಾಭಿಃ ನಂದಕರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿ ಭಸ್ಮಾಶಯಃ ಭಸ್ಮಗೋಪ್ತ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವಿ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
0: ಸ ಯಜ್ಞಾರಿಃ ಸ ಕಾಮಾರಿಃ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಃ ಅಹಿರ್ಬುಧ್ಯಃ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಃ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಬಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
0: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
0: ಸುಪರ್ವಣಾಂ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭೂ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
0: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
0: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹು ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿಃ ಪಿನಾಕಧೃತ್ ಉಮಾಪತಿಃ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೆಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಠಾ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿ ಸಾರ್ಥಂ ಬ್ರಹ್ಮಚಾರಿ ನಿತೇಂದ್ರಿಯ ಅಭಗ್ನಯೋಗ ವರ್ಷಂತು ಸೋ ಅಶ್ವಮೇಧ ಫಲಂ ಲಭ್ಯ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Dandi Adigal Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்ல மகனியர்களிகோ நமஸ்கார. ಈ ದಿನದ ವಿಡಿಯೋ ಪ್ರಾರಂಭಿಸುವುದಕ್ಕೆ ಮುಂಚೆ ನಾರದ ಭಕ್ತಿ ಸೂತ್ರದಿಂದ ಒಂದು ಸೂತ್ರ ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದು ಭಕ್ತಿ ಹೇಗಿರಬೇಕು ಅಂತ ವಿವರಿಸುತ್ತೆ. ಸರ್ವದಾ ಸರ್ವಭಾವೇನ ನಿಶ್ಚಿತಿಂತ್ಯೈರ್ ಭಗವಾನ್ ಏವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಟುಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ ಏವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು, ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ.

ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ದರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು. ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು. ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಅದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಅಲ್ಲಿ ಕಂಡಕಡ್ಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು. ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟು ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ. ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು, ಕ್ರಿಮಿಗಳು, ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ? ಕಣ್ಣಿಲ್ಲ, ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ, ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ, ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ, ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವಾ ನಿನಗೆ? ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈಲಿಂದ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದ್ರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದ್ರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರು ಅಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರ್ಬೋದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು. ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವ್ರನ್ನ

0: ಕಳಿಸಿದರು, ನೀವು ಏನು ಮಾಡಿದಿರಿ ಇವರಿಗೆ ಅಂತ. ಹೌದು, ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವ್ರು ಮಾಡಿದ್ದೇನೋ ನಿಜ, ಇವ್ರ ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾಯಿರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದು ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡುಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು, ಕಣ್ಣು ತೆಗೆದು ನೋಡ್ತಾರೆ ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸದ ಆ ಶ್ರಮಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು, ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರಮಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲ, ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕೊಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನು ಮೇಲೆ ತಕ್ಷಣದಿಂದ ನಡೀಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸೋ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗೋ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai music and Thirumurai discourses will be broadcast on Thirunariya Tamilosai. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 25.
3: Atha Panchavimsho Dhyayah. Om Hiranyagarbhas Samavartata Agre Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ ಯಸ್ತೇ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇ ವಾಯ ಅಂತರಿಕ್ಷೇ ಮಹಿಮಾ ಸಂಬಭೂವ यस्ते दिवि सूर्ये महिमा संबभूव तस्मै ते महिम्ने प्रजापातये स्वाहा देवेभ्यः यः प्राणतो निमिषतो माहित्वैक इद्राजा जगातो बभूव य ईशे अस्य द्विपदश्चतुष्पदः कस्मै देवाय हविषा विधेम उपयाम गृहीतोऽसि प्रजापातये त्वाजिष्टं गृह्णाम्येष ते यो निश्चन्द्रमास्ते महिमा यस्ते रात्रौ संवत्सरे माहिमा संबभूव यस्ते पृथिव्यामग्नौ माहिमा संबभूव यस्ते नक्षत्रेषु चन्द्रमासि महिमा संबभूव तस्मै ते महिम्ने प्रजापातये देवेभ्य स्वाहा युञ्जन्ति ब्रध्नमारुषम् चरन्तम् परीतस्थुषाः रोचन्ते रोचना दिवि युञ्जन्त्यस्य काम्या हरिविपक्षसारथे शोणा धृष्णो नृवाहास यद्वातो अपो अगानीगन् प्रियामिन्द्रस्य तन्वम् एतग्गुस्तोतरनेन पथा पुनरश्वमावर्तयासिनः वसावस्त्वाञ्जन्तुगायत्रेण छन्दासा रुद्रास्त्वाञ्जन्तुत्रैष्टुभ्येन छन्दासा आदित्यास्त्वाञ्जन्तु जागातेन छन्दासा भूर्भुव

ಹತ್ಯರ್ಣವೇ ದೇಹ ಗರ್ಭ ಮೃತ್ವಿಯಯ್ಯತೋ ಜಾತಃ ಪ್ರಜಾಪಾತಿ ಹೋತಾಯಕ್ಷತ್ ಪ್ರಜಾಪಾತಿಜ್ಞೇ ಸೋಮಸ್ಯ ಮಹಿಂನಃ ಜುಷತಾಂ ಪಿಬಾತು ಸೋಮಗ್ನೇ ಹೋತರ್ಯಜ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾರೂಪಾಣಿ ಪರಿತಾಪಾಭೂವ ಯತ್ಕಾಮಾಸ್ತೇಜುಹುಮಸ್ತನ್ನೋ ಅಸ್ತು ವಯಗ್ಸ್ಯಾಮಪತಾಯೋ ರಯೀಣಾಂ ಇತಿ ಪಂಚವಿಂ

ಮಾತ್ರೆ ಅಕ್ಷಯೋಸ್ತುಪದದಾತಿ ಅಕ್ಷಂ ರಾಜ್ಯದಾಹವಯಶನ್ವಿಮೀತೆ ಕೃತ್ವೋಷದ್ವಾರತವ ಋತುಭಿರೇವ ಕೃಷತಿ ಇತ್ತಮಪ್ಯಾವರ್ತಯಂತಿ ಕೃಷತ್ಯೇಷಾ ಹಿ ದೇವಾನಾಮೃತತೋ ಅಮುಷ್ಯವಾತ್ ಏತದಾದಿತ್ಯಸ್ಯಾವೃತಮನ ಪರ್ಯಾವರ್ತಂತೆ ಚಿತ್ರಸ್ಯ ಸ್ವಸ್ತೀತಾ ಸಂಪಾದಯತೆ ತ್ರಿವೃತ್ತಾಗ್ನಿರ್ದ್ವಾದಶ ಸೀತಾ ಭವಂತಿ ತ್ರಾದಶ ಮಾಸಾ ಸಂವತ್ಸರ ಸಂವತ್ಸರಂ ವಾ ತೇಷರ್ವಿಮೀತೆ ಇಯಂ ವಾ ಅಭಿವೇದಗ್ನಿರ್ಮಾತಿ ದಕ್ಷತೀತಿ ಯತ್ ತ್ರಿಶತ್ಯಸ್ಯ ವಾ ಏತತ್ ತ್ರಿಗುಣಂ ಕ್ರಿಯತೇ.

ಚಂದನಸಾಂ ಕಾಮಯ ತಕ್ಷೋದುಕೋಸ್ಯಾತ್ ಇತ್ಯೂರ್ಜಮಹೆ ಆದದಾತಿ ತಸ್ಯ ಅರ್ಥಂ ದದಾತಿ ಕ್ಷೋದಕಾತ್ ಅಜಾಜನತಾ ಭವಂತಿ ಕಾಮಂ ಕಾಮದುಗೇ ಯಕ್ಷ್ವೇತ್ಯ ವಿಲಶತಿ ತೇನ ಸರ್ವಸ್ಯ ಇಷ್ಟಕಾಸ್ತಾ ವಧುಗಾ ಭವಂತ್ಯುತ್ತರೇವ ನಿವಹತ್ಯುತ್ತರೇದಿ ಮೇವ ಯಾತ್ ನಿಶ್ಚೀಯತೆ ಅಥೋ ಯಜ್ಞ ಪುರುಷೋನಂತರಹಿತೋ ಅಗ್ನಿರವ ಏಷ ಯದತ್ತರ ವೇದಿರ್ಯದತ್ತರ ವೇದಿ ವಿಭಾತ್ಮಿಂಚಿನೋತ್ಯಗ್ನಂ ವಾ ಏತದಗ್ನಿಶ್ಚೀಯತೆ ನೇತವಸ್ತ ಭವಜಾ ಇತಿ ಚಿಕಥಾ ನಿವಪತ್ಯೇತಾ ವೈವೈಷ್ಟ್ವಾ ನರೀರಿಷ್ಟಕಾ ಅಪರಿಮಿತಾಗ್ನೇರೇ ಪರಿಮಿತಂ ಶೀಯತೆ ಜ್ಞೇರ್ವಾ ಏತದ್ವೈಷ್ಟ್ವಾ ನರಸ್ಯ ಯತ್ ಸೂಕ್ತಮೇಷಾ ವಾ ಅಗ್ನೇ ಪ್ರಿಯತನೋರ್ಯದ್ವೈಷ್ಟ್ವಾ ನರಃ ಪ್ರಿಯಾಯಾಂ ವಾ ಏತತ್ತನ್ವಾ ಮಗ್ನಿಶೀಯತೆ ಸಕಲೋರ್ಕೋ ವಿಧೀಯತೆ ಲೋಮಶಂ ವಾ ಏತತ್ ಸ್ವಶವ್ಯಮೂಲಾತಿರಿಕ್ತಂ ಪ್ರಜನನಾಯ ಶೀತ್ಯರಕ್ಷರಮೇ ವೈತೇ ನ ವೈ ದೇವಾ ಸ್ವರ್ಗಂ ಲೋಕಮಾಯ ಶೀತ್ಯಕ್ಷರತ್ವಂ ಸಮುದ್ರಂ ವಾ ಏತಚ್ಛಂದೋ ಯೋನಿಸ್ಸಮುದ್ರಸ್ವ ಭೂಮೈರೇಕೋಧಾಯ ಸೌಮೀರ್ವಾ ವ್ಯೂಹತಿ ಯೋನೌ ವಾ ಏತತ್ರೇತೋ ದದಾತಿ ತಸ್ಮಾದ್ಯೋನೌ ರೇತೋ ಹಿತಮಾಪ್ಯಾನವತಿ ಭವತಿ ತಸ್ಮಾದ್ಯೋನೌ ರೇತಾ ಆಪ್ಯಾಯತೆ ಛಂದೋಭಿರ್ವಾ ಅಗ್ನಿರುತ್ತರ ವೇದಿ ನ ಪ್ರಿಯಂತೆ ಯಾಗ್ನೋ ಪ್ರಕ್ರಿಯಮಾನೇನ್ ವಾ ಹಸ್ತಂದರ್ಹಿ ಮನಸಾಧ್ಯಾಯೇಚ್ಛಂದೋಭಿರೇವೈನ ಉತ್ತರ ದೇವಿಮಪ್ರಿಹಿರಂತಿ ಮನಸಾನ್ ಭಾನಿರುತ್ತಮಿವ ಆತ್ಮೃತ್ಯಂ ಆತ್ಮನಾ ಭ್ರಾತೃವ್ಯೇನ ಗಚ್ಚತ್ಯಷ್ಟಂ ಪುರಸ್ತಾನ್ನಯಂ ವಿರಕ್ಷತಾಮಪಹತ್ಯಾತ್ರಾಮಂದಿಯ ಏವೈನಂ ಧಾತೃವ್ಯಸ್ತಗ್ರಂ ಸಂವಜ್ರೇಣಾಭಿಭವಂತಿ ಪ್ರಾಂಚಂ ಪ್ರಕ್ರಾಮಯಂತಿ ಯೇವೈನಂ ಧಾತೃವ್ಯೋತೀವಂ ವಜ್ರೇಣ ಪ್ರಣದತೆ ಸತ್ಯಂಚ ಅಪ್ಜಾತಿ ಯೇವೈನಂ ಧಾತೃವ್ಯೋ ಮೃದಂ ವಜ್ರೇಣ ಪ್ರಣದತೆ ತದ್ಧಾತೃವ್ಯಸ್ಯ ವಾ ಏಷ ವಿನೋದಃ ಕೃಷ್ಣೋವೀಭೂತ್ಪಾಶ್ವಂ ಪ್ರಾವಿಶತ್ಸರೇ ತದಗಚ್ಚತ್ಯತ್ರ ಮೃಗಸಭೋ ಯದಶ್ವಾಕ್ರಾಮಯಂತಿ ಯದೇವಾತ್ರಾಗ್ನೇರ್ನ ಛಂದಸ್ಯಾವರದ್ಯೈ ತಪೋ ಯೋ ನಿರತಿ.

ಪುನಃಪಾದಿತ್ಮುಪದಾತ್ಮಿಧನತ್ವಾಯನ ಪೃಥಿವ್ಯಾ ಪತ್ನಿಶ್ಚೇತಧ್ಯೋಂತರಿಕ್ಷೆ ತದಿವೀತ್ಯಾವರಮೃತಂ ವೈರಣ್ಯಮೃತೇ ವಾ ಏತದಗ್ನಿಶ್ಚೀಯತೆ ಶ್ಮಶಾನಚಿತೋ ವಾ ಏತೆ ಚೀಯಂತೆ ಚಿತ್ಯಾಂಜಿತ್ಯಾಂ ಹಿರಣ್ಯಸಕಲ ಮುಪಾಸ್ಯಭಿತೇನೈವ ಏಷೋ ಶ್ಮಶಾನಚಿತ್ತೇನ ಸ್ಪರ್ಶೋ ತೈಷ.

ಕೂರ್ಮೋಪದಿತ್ತೇನಾತ್ಮದಂತಿ ಪಶೂನಾಂ ವಾಶ ಮೇಧ ಏತಂ ಕೂರ್ಮೋ ಅತೇತೇನ ವಾಶೋ ಸ್ಮಶಾನಚಿತ್ತೇನ ಆತ್ಮದಂತಿ ಪಶೂನಾಂ ವಾಶ ಮೇಧಸ್ತಮೇವೈ ಮೇಧಂ ಪಶ್ಯಂತೇನಂ ಪಶವೋ ವಿಮುಚ್ಯಂತೆ ಉಪತಿಷ್ಠಂತೆ ಪ್ರತ್ಯಂಚಸ್ತಾರಯದಿ ಪ್ರತ್ಯಂಚೋ ಹಿ ಪಶವೋ ಮೇಧಂ ಉಪತಿಷ್ಠಂತೆ ತ್ಯಾವಾ ಪೃಥಿವೀಯಜಾ ಸಾಧಯದಿ ತ್ಯಾವಾ ಪೃಥಿವೀ ಪಶವೋ ನೋಪತಿಷ್ಠಂತೆ

ಮುಲೋಕಲಂಕಾರ್ಯಮೇತಾವತ್ತೇ ವಿಷ್ಣೋರ್ ವಿಷ್ಣುರ್ವಾತನ್ನಾಭ್ಯಾಮಿಶ್ಚೀಯತೂರ್ಜಾಕ್ಷ್ಮಿಶ್ಚೇತವ್ಯಾಹುರೋರ್ವಾಂಬರೋಜದೌದುಂಬರ ಮುಲೋಕಲಂ ಭವತ್ಯೋರ್ಜಿವ ಏತದಕ್ಷ್ಮಿಶ್ಚೀಯತೆ ವೈಷ್ಣವ್ಯಾಪಾದಯತೆ ವೈಷ್ಣವತ್ವಿಷ್ಯೂಲೋಕಲಕ್ಷಸ್ವೇವೇವತಯಾ ದೈಶೋಜಾ ಪೃಥಿವ್ಯಾವಾ ಏತದೋ ಗೋವೀರ್ಯಾ ಅಗುಂ ಸಂವೃಯತಾ ಓಜೋ ವಾ ಏತದ್ವೀರ್ಯಂ ಮತ್ಯತೋ ಅಸ್ಮೇ ಧೀಯತೆ ಥೋ ಮಧ್ಯೆ ಜ್ಯೋತಿರೇವ ಚೀಯತೆ ಯತ್ರಿಕ್ತಮವೇಕ್ಷತಃ ಕ್ಷೋಭಕೋ ಯಜಮಾನಸ್ಯಾರತಯತ್.

ಸಂವ್ರತಾಶ್ಚರಸ್ತಾರುಪತಿಷ್ಠಂತಿ ಚತುರ್ವೇಹಿ ಸಂಚಿ ಪ್ರಾಣಾಶ್ಚಕ್ಷಶ್ರೋತ್ರಂ ವಾಮೂರ್ಧನ್ವದೇವೇ ಸಾಧಯತಿ ಮೂರ್ತಂ ಯೋ ಸಾನೇತಿ ಪಂಚ ಪಂಚಾಭಿಧಾ ಉಪಧೀಯಂತೆ ಪಶೋಃ ಸರ್ವೈ ದೇವಾತ್ವಾತೋ ಸಾಯತನತ್ವಾಯತಸ್ಮಾತ್ ಪಶೋಃ ಪಶ್ಚಾತ್ ವಿರಾಜತಶ್ರೋಣಿ ಮುತ್ತರಸ್ತಸ್ಮಾತ್ ಪ್ರಾಂತ ಗುಂಹಾನಾ ಇಂದ್ರಾಗ್ನಿ ಅವ್ಯತಮಾನಾ ಇಷ್ಟಗಾಂದ್ರಗುಂ ಹತಯಿತ್ಯಂತರಿಕ್ಷಂ ವಾ ಏಷಾ ಚಿದಿರಂತರಿಕ್ಷಮಿಮಾಃ ಪ್ರಜಾ ಇಂದ್ರಾಗ್ನೀ ವೈ ದೇವಾನಾಮೋಜೋ ವೃಥಾ ಓಜೋ ವೀರ್ಯಮಿಂದ್ರಾಗ್ನೀ ಓಜಸ್ ಸಾ ವಾ ಏಷ ವೀರ್ಯಂ ಮತ್ಯತಃ ಪ್ರಜಾನಾಂ ಧೀಯತೆ ಅಥೈತಾದಿಶ್ಯಾ ದೇವಾ ವೈ ಸ್ವಪ್ನಂ ಲೋಕ

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Veda Patah Yajur Veda Prama Patah
2: Om ಷೇತ್ವಾತ್ ಊರ್ಜೇ ಊರ್ಜೇತ್ವಾತ್ ವಾಯವ ವಾಯವಸ್ಥಾ ಸ್ಥೋಪಾಯವ ಉಪಾಯವಸ್ಥಾ ಉಪಾಯವ ಇತ್ಯುಪಾಯವ ಸ್ಥದೇವ ದೇವೋವಃ ವಸ್ಸವಿತಾ ಸವಿತಾ ಪ್ರಾರ್ಪಯತು ಅರ್ಪಯತು ಶ್ರೇಷ್ಠತಮಾಯ ಶ್ರೇಷ್ಠತಮಾಯ ಕರ್ಮಣೇ ಶ್ರೇಷ್ಠತಮಾಯೇತಿ ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯಧ್ವಂ ಯಾಯಧ್ವಮಗ್ನಿಯಃ ಅಗ್ನಿಯಾ ದೇವ ಭಾಗಂ ದೇವ ಭಾಗಮೂರ್ಜಸ್ವತೀಃ ದೇವ ಭಾಗಮಿತಿ ದೇವ ಭಾಗಂ ಊರ್ಜಸ್ವತೇ ಪಯಸ್ವತೀಃ ಪಯಸ್ವ

0: ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಗವಹ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಹರಃ ಪ್ರಭು ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ ಭಗವಾನ್ ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ ಭೂತಭಾವನಃ ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನೇಮಃ ನೇಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸ್ರುವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಪರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಃಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
1: ದೈತ್ಯಃ
0: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಳಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪದಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧ್ರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಃ ಮಹಾತೇಜಃ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ நட்சத்திரவிக்கிரகமதிஹி குணபுத்திஹி லயோ அகமஹ பிரஜாபதிஹி விஸ்வபாஹுஹு விபாகஹ சர்வதோமுகஹ விமோசனஹ சுசரணஹ ஹிரண்யகவசோத்பவஹ மேகஜஹ பலசாரீச மஹீசாரி அஸ்துதஸ்ததா சர்வசூரிய வினோதீச சர்வவாத்ய பரிக்ரஹ
1: யாலரூபோ
0: குஹாவாசி கிரகமாலி தரங்கவித் த்ரிதஷஹ காலதிருக் கர்ம சர்வபந்த விமோசனஹ பந்தனஸ்து அசுரேந்திராணாம் யுதி சத்ருவிநாசனஹ சாங்க்யப்ரஸாதஹ துர்வாசாஹ சர்வசாது நிஷேவிதஹ ப்ரஸ்கந்தனஹ விபாகஜ்ஞஹ அதுல்யஹ யஜ்ஞபாகவித் சர்வவாசஹ சர்வசாரி துர்வாசா வாசவஹ அமரஹ ஹேமோ ஹேமகரஹ யஜ்ஞஹ சர்வதாரி தரோத்தமஹ லோஹிதாட்சஹ மஹாட்சஸ்ய விஜயாட்சஹ விசாரதஹ சங்கிரஹ நிக்ரஹ கர்த்தா சர்வசீர நிவாசனஹ முக்யஹ அமுக்யஸ்ய தேஹஸ்ய காலஹி சர்வகாமதஹ சர்வகாலப்ரஸாதஸ்ய சுபலஹ பலரூபப்ருத் சர்வகாமப்ரதஸ்யைவ சர்வதஹ சர்வதோமுகஹ ஆகாஷநிர்விரூபஸ்ய நிபாதஹ அவஷஹ கஹஹ ரௌத்ரூபோ அம்சுராதித்யஹ பஹுரஷ்மிஹி சுவச்சசி வசுவேகஹ மஹாவேகஹ மனோவேகஹ நிஷாசரஹ சர்வவாசி ஸ்ரீயாவாசி உபதேசகரஹ அகரஹ முனிஹி ஆத்மா நிராலோகஹ சம்மக்னஶ்ச சஹஸ்ரதஹ பட்சீச பிரக்ஷரூபஶ்ச அதிதீப்தோ விஷாம்பதிஹி உன்மாதஹ மதனஹ காமஹ அஸ்வத்தஹ அர்த்தகரஹ இஷஹ வாமதேவஶ்ச வாமஶ்ச ப்ராக்தட்சிணஹ உதங்முகஹ சித்தயோகி மகர்ஷிஶ்ச சித்தார்த்தஹ சித்தசாதகஹ பிட்சுஶ்ச பிட்சுரூபஶ்ச விபணஹ மிருதுஹ அவ்யயஹ மஹாசேனஹ விஷாகஶ்ச ஷஷ்டிபாகஹ கவாம்பதிஹ வஜ்ரஹஸ்தஶ்ச விஷ்கம்பீ சமூஸ்தம்பனயேவச விருத்தவிருத்தகரஹ தாலஹ மதுஹ மதுகலோசனஹ வாசஸ்பத்யஹ வாஜசனஹ நித்யம் ஆஶ்ரிதபூஜிதஹ ப்ரஹ்மச்சாரீ லோகச்சாரீ சர்வச்சாரீ விசாரவித் ஈசானஹ ஈஸ்வரஹ காலஹ நிஷாசாரீ பினாகபிருத் நிமித்தஸ்தஹ நிமித்தஞ்ச நந்திஹ நந்தகிரோ ஹரிஹ நந்தீஸ்வரஶ்ச நந்தீச நந்தனஹ நந்திவர்தனஹ பகஹாரி நிஹந்தாச்ச காலஹ ப்ரஹ்மா பிதாமஹ சதுர்முகஹ மஹாலிங்கஹ சாருலிங்கஹ ததேவச லிங்காத்யக்ஷஹ சுராத்யக்ஷஹ யோகாத்யக்ஷஹ யுகாவஹஹ பீஜாத்யக்ஷஹ பீஜகர்த்தா அத்யாத்ம அனுகதோ பலஹ இதிஹாஸஹ சகல்பஶ்ச கௌதமஹ அஸ நிஷாகரஹ தம்போஹி அதம்பஹ வைதம்பஹ வஶ்யஹ வஶகரஹ கலிஹி லோககர்த்தா பசுபதிஹி மஹாகர்த்தா அனூஷதஹ அக்ஷரம் பரமம் ப்ரஹ்ம பலவான் சக்தயேவச நீதிஹி அநீதிஹி சுத்தாத்மா சுத்தஹ மான்யஹ கதாகதஹ பஹுப்ரஸாதஹ சுஸ்வப்னஹ தர்பணஹ அஸ து அமித்ரவிஜித் வேதகாரஹ மந்திரகாரஹ வித்வான் சமரமர்தனஹ மஹாமேகநிவாசீச மஹாகோரோ வசீகரஹ அக்னிஜ்வாலஹ மஹாஜ்வாலஹ அதிதூமோ ஹுதோஹவிஹி ருஷபஹ சங்கரஹ நித்யம் வர்ச்சஸ்வி தூமகேதனஹ நீலஹ ததாங்குலப்தஶ்ச சோபனஹ நிரவக்ரஹ கஸ்திதஹ கஸ்திபாகஶ்ச பாகி பாககரோ லகுஹு உத்சங்கஶ்ச மஹாங்கஶ்ச மஹாகர்ப பராயணஹ கிருஷ்ணவர்ணஹ சுவர்ணஶ்ச இந்திரியம் சர்வதேஹினாம் மஹாபாதோ மஹாஹஸ்தஹ மஹாகாயோ மஹாயஷாஹ மஹாமூர்தா மஹாமாத்ரஹ மஹாநேத்ரஹ நிஷாலேஹ மஹாந்தகஹ மஹாகர்ணஹ மஹோஷ்டஶ்ச மஹாஹனுஹ மஹாநாசஹ மஹாகம்புஹ மஹாக்ரீவஹ ஸ்மஷானபாக் மஹாவக்ஷா மஹோரஸ்கஹ அந்தராத்மா மிருகாலயஹ லம்பனஹ லம்பிதோஷ்டஶ்ச மஹாமாயஹ பயோநிதிஹி மஹாதந்தஹ மஹாதம்ஷ்ட்ரஹ மஹாஜிஹ்வஹ மஹாமுகா மஹாநகோ மஹாரோமா மஹாகேஷஹ மஹாஜடஹ ப்ரஸன்னஶ்ச ப்ரஸாதஶ்ச ப்ரத்யஹ கிரிசாதனஹ. ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನ ಛವಿಃ ನಾಭಿಃ ನಂದಗರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗೋಪ್ತಾ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
1: ವಿಮೋಚನಃ
0: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹಾ ಅಹಿರ್ಬುದ್ಧ್ಯಾ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಾ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮುಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
1: ಪ್ರಭಾವಾತ್ಮ
0: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ಹಿತಕಾಮಃ ಹಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣವಾತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
1: ದೇವೋ ದಿವಿ
0: ಸುಪರ್ವಣ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲ ಸಮಾಂನಾಯ ಅಸಮಾಂನಾಯ ತೀರ್ಥದೇವ ಮಹಾರಥ ನಿರ್ಜೀವ ಜೀವನ ಮಂತ್ರ ಶುಭಾಕ್ಷ ಬಹುಕರ್ಕಶ
1: ರತ್ನ ಪ್ರಭೂತ
0: ರಕ್ತಾಂಗ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲ ಅಮೃತ ವ್ಯಕ್ತಾವ್ಯಕ್ತ ತಪೋನಿಧಿ ಆರೋಹಣ ಅಧಿರೋಹಶ್ಚ ಶಿಲಧಾರೀ ಮಹಾಯಶಾಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋ ಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
1: ಕಕಬೋ
0: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹುಃ ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಚಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿ ಪಿನಾಕಧೃತ್ ಉಮಾಪತಿ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟಾ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸ್ವರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕೃಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿಃ ಸಾರ್ಥಂ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗಃ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಏತಿ ವಾ ಭಜಮನ ಶಿವಮೇವ ನಿರಂತರಂ ಭಜಮನ ಶಿವಮೇವ ನಿರಂತರಂ ಭಜಮನ ಶಿವಮೇವ ನಿರಂತರಂ ಸದಂಚಿತ ಮುದಂಚಿತ ನಿಕುಂಚಿತ ಪದಂಝಲ ಝಲಂಚಲಿತ ಮಂಜುಕಟಕಂ ಪತಂಜಲಿ ದೃಗಂಜನ ಮನಂಜನ ಮಕಿಂಚನ ಹರಂ ಜನನ ಭಂಜನಕರಂ ಕದಂಬ ರುಚಿಮಂಬುದವ ಸಂಪರಮಂಬುದ ಕದಂಬಕ ವಿಡಂಬಕ ಗಳಂ ಚಿದಂಬುಧಿಮಣಿಂ ಬುಧ ಹೃದಂಬುಜರವಿಂ ಪರಚಿದಂಬರ ನಟಂ ಹೃದಿ ಭಜಾ.

ಪಾದಾಭ್ಯಾಂ ಪಯಸಿಯ ಬೃಹಸ್ಪತಯೇ ಪಾಂತಾಯ ತರಿಣವ ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯ ಸ್ತ್ರಿಗ್ಂ ಶಾಯರೈವತಾಯದ್ವಾದಶಕಪಾಲ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತ್ನಿ

0: ओम नमः शिवाय।
1: यू आर लिसनिंग टू शैवम डॉट ऑर्ग रेडियो, द 24/7 स्पिरिचुअल चैनल फ्रॉम शैवम डॉट ऑर्ग।
2: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் தண்டியடிகள் நாயனார் புராணம், பிரசன்டட் பை ஸ்ரீ ஹெச் எஸ் தியாகராஜன். தேங்க்யூ. ஓம் நம சிவாய்.
3: குருப்பியோ நம. எல்ல மகனியர்களுக்கும் நமஸ்கார. ஈ தினத வீடியோ பிராரம்பிசுவதுக்கு முன்சே ನಾರದ ಭಕ್ತಿ ಸೂತ್ರದಿಂದ ಒಂದು ಸೂತ್ರ ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದು ಭಕ್ತಿ ಹೇಗಿರಬೇಕು ಅಂತ ವಿವರಿಸುತ್ತೆ. ಸರ್ವದಾ ಸರ್ವಭಾವೇನ ನಿಶ್ಚಿತಿಂತೈರ್ ಭಗವಾನೇವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾ ಇದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಟುಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡುವುದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯ

ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ ಮತ್ತು ಯಾವ ಆತಂಕವೂ ಭಯ ಗೇಹ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿಯಡಿಗಳ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳು ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೀನಿ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ದರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು. ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು. ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಅದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಅಲ್ಲಿ ಕಂಡಕಡ್ಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ದರಲ್ಲ, ಇವರು ನೋಡಿದ್ರು. ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೀಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟು ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ. ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ, ಕಣ್ಣಿಲ್ಲ ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ, ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವ ನಿನಗೆ. ನಾವು ಹೇಳೋದು ಎಷ್ಟೋ ಜೀವಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈಲಿಂದ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದ್ರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದ್ರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರಲ್ಲ ಅಂತ ಅಲ್ಲ, ಏನು
ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ

0: ಹಿಂಸೋ ಮೂಲಕ ಶಿವ ಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರ್ಬೋದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು. ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು. ನೀವು ಏನು ಮಾಡಿದಿರಿ ಇವರಿಗೆ ಅಂತ, ಹೌದು ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದರು, ಹೌದು ಇವರು ಮಾಡಿದ್ದೇನೋ ನಿಜ, ಇವರು ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ, ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದು ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿಯಡೆಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು, ಕಣ್ಣು ತೆಗೆದು ನೋಡ್ತಾರೆ ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು, ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲೇ ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ ಶಿವಭಕ್ತಿಯವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕೊಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನು ಮೇಲೆ ತಕ್ಷಣದಿಂದ ನಡೆಯಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸೋ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗೋ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karmashaka, Adhyayam 25.
3: Atha Panchavimshodhyayah. Om. हिरण्यगर्भः समावर्तताग्रे भूतस्य जातः पतिरेका आसीत्।

0: ಅಧ್ವರ್ಯವಸ್ತ್ವಾಚ್ಯಂತು ವಿಚಾಶಾಸತು ಗಾತ್ರಾಣಿ ಪರ್ವಶಸ್ತೆ ಸಿಮಾಃ ಕೃಣ್ವಂತು ಶಮ್ಯಂತೀಃ ದ್ಯೌಸ್ತೆ ಪೃಥಿವ್ಯಂತರಿಕ್ಷಂ ವಾಯುಶ್ಚಿದ್ರಂ ಪ್ರೋಣಾತು ತೇ ಸೂರ್ಯಸ್ತೆ ನಕ್ಷತ್ರೈಃ ಸಹ ಲೋಕಂ ಕೃಣೋತು ಸಾಧುಯಾ ಶಂತೆ ಪರೇಭ್ಯೋ ಗಾತ್ರೇಭ್ಯಃ ಶಮಸ್ತ್ವವಾರೇಭ್ಯಃ ಶಮಸ್ತಭ್ಯೋ ಮಜ್ಜಭ್ಯಃ ಶಂವಸ್ತು ತನ್ವೈತವ ಕಸ್ವೀದೇಕಾಕೀಚಾರತಿಕ ಉಸ್ವಿಜ್ಜಾಯತೇ ಪುನಃ ಕಿಗ್ಗಿಸ್ವಿಧ್ಯಮಸ್ಯಾಭೇಷಜಂಗಿಂ ವಾವಪಾನಂ ಮಹತೆ ಸೂರ್ಯಾ ಏಕಾಕೀಚಾರತಿ ಚಂದ್ರಮಾ ಜಾಯತೇ ಪುನಃ ಅಗ್ನಿರ್ಹಿಮಸ್ಯಾಭೇಷಜಂ ಭೂಮಿರಾವಪಾನಂ ಮಹತೆ ಕಿಗ್ಗಿಸ್ವಿತ್ ಸೂರ್ಯಾ ಸಮನ್ ಜ್ಯೋತಿಃ ಕಿಗ್ಗೇ ಸಮುದ್ರಸಾಮಗ್ನೇಸರಾಃ ಕಿಗ್ಗಿಸ್ವಿತ್ ಪೃಥಿವ್ಯೈ ವರ್ಷೀ ಯಃ ಕಸ್ಯ ಮಾತ್ರಾ ನ ವಿದ್ಯತೆ ಬ್ರಹ್ಮ ಸೂರ್ಯಾ ಸಮನ್ ಜ್ಯೋತಿರ್ದ್ಯೌ ಸಮುದ್ರಸಾಮಗ್ನೇಸರಾಃ
1: ಇಂದ್ರಃ ಪೃಥಿವ್ಯೈ ವರ್ಷೀ ಯಾನ್ ಗೋಸ್ತು ಮಾತ್ರಾ ನ ವಿದ್ಯತೆ ಪೃಚ್ಛಾಮಿ ತ್ವಾಚಿತಯೇ ದೇವ ಸಖಯದಿ ತ್ವಮತ್ರ ಮನಸಾ ಜಗಂಥ ಯೇಷು ವಿಷ್ಣುಸ್ತ್ರಿಷು ಪದೇಷ್ವೇಷ್ಟಸ್ತೇಷು ವಿಶ್ವಂ ಭುವನ ಮಾವೀವೇಷ ಅಪಿತೇಷು ತ್ರಿಷು ಪದೇಷ್ವಸ್ಮಿ ಯೇಷು ವಿಶ್ವಂ ಭುವನ ಮಾವಿವೇಶ ಸದ್ಯಃ ಪರ್ಯೇಮಿ ಪೃಥಿವೀ ಮುದದ್ಯಾಮಿ ಕೇನಾಂಗೇನ ದಿವೋ ಅಸ್ಯ ಪೃಷ್ಠಂ ಕೇಷ್ವಂತಃ ಪುರುಷ ಆವಿವೇಶ ಕಾನ್ಯಂತಃ ಪುರುಷೇ ಅರ್ಪಿತಾನಿ ಏತಬ್ರಹ್ಮನ್ನು ಪಾವಲ್ಹಾಮಸಿ ಕಿಗ್ಗಿಸ್ವಿನ್ನ ಪ್ರತಿವೋಚಾಸ್ಯತ್ರ
0: ಪಂಚಸ್ವಂತಃ ಪುರುಷ ಆವಿವೇಶತಾನ್ಯಂತಃ ಪುರುಷೇ.

0: ಸ್ಕಂಜಿನೇ ಏಕರಿಪುಂಸತಿ ಪ್ರತಿಷ್ಠಿತ್ಯೈ
1: ನಿರ್ರತ್ಯ ಅನ್ನಂ ವಾಯತಃ ಪರಂ

ಕ್ರಿಯತೆ ಪಶೂನಾಮೃತೋಕಮೇನ ದಾದಾರ್ಯೋ ಮನ್ವೇನ ವೃಂದೇತಯಾಸುರಾಣ ವಾಮಂ ಪಶೂನ್ಂದ್ರಂಜತ ತತ್ವಾಮೃತೋ ವಾಮಂ ವೃತ್ಸಾಚಂದಾಗಂಸಿ ವೈ ದೇವಾನಾಂ ವಾಮಂ ವಶವತ್ತಚ್ಛಂದಾಗಸ್ಯೇವೈತಯಾ ವಾಮಂ ಪಶೂನ್ ಯಜಮಾನೋ ಭ್ರಾತೃವ್ಯಸ್ಯ ವೃಂದೇ ದೈತೇ ತಸ್ಯುಚ್ಛತಿ ಯಂ ವೈ ವಿರಾಟ್ ಅಸೌ ವಾ ಸ್ವರಾಡಸ ಏವ ತಸ್ಯುಚ್ಛತಿ ಯಂ ವ್ರಜನಯತಿ ಅಗ್ನಿರಸ್ಯಾನ್ನಾರೋಭವತಿ ಯಸ್ಯೈತೇ ಉಪದೀಯತೆ ಯದಿ ಪುತ್ರೀ ಜಿನ್ವೀತ ಪ್ರಥಮಾಯಾಂ ಚಿತ್ಯಾಮನ್ಯಾಪದಸ್ಯಾದತ್ತಮಾಯಾಂ ಮನ್ಯಾರೇತಸ್ಚಿತ್ತಸ್ಯ ಪರಿಗೃಹೀತ್ಯಯದಿ ಪುತ್ರ ಪ್ರಥಮಾಯಾಂ ಚಿತ್ಯಾಭಿಧೀಯಂತೆ ಉಪದೀಯಂತೆ ಸಂಯಂಚೋ ಹಿ ಭೂತ್ವಾ ರೇತಸ್ಚಿತ್ತಸ್ಯ ಅದೈತಾ ವಿಶ್ವಜ್ಯೋತಿಷ ಏಷಾ ವಾ ಏಷಾಂ ಲೋಕಾ ಜ್ಯೋತಿರ್

ಭಾತ್ಮನಾಪರಾಸ್ಯ ಭ್ರಾತೃವ್ಯೋ ಭವತ್ಯೇಷಾ ವಾ ಅಗನ್ನ ಅಗ್ನೇಸ್ತಾಸ್ತಪತ್ಮೋ ಭವದೀಯ ಏತಾಮುಪದದಾತ್ ಸೋ ದೇವ ಲಕ್ಷ್ಮಂ ವಾ ಏಷಾ ದೇವ ಲಕ್ಷ್ಮಣೇ ವೈ

ಮುಲೋಕಲಂತಾರ್ಯಮೇತಾವತ್ತೇ ವಿಷ್ಣೋರ್ವಿಷ್ಣುರ್ವಾತನ್ನಾಭ್ಯಾಮತ್ಯೇತ ಆತ್ಮಿಷ್ಟೇತ್ಯಾಹುರೋರ್ವಾಂಬರೋದುಂಬರ ಮುಲೋಫಲಂ ಭವತ್ಯೋರ್ಜಿವಾ ಏತದಗ್ನಿಶ್ಚೀಯತೆ ವೈಷ್ಣವ್ಯಾಪಾದಯತೆ ವೈ

ಉಪದೀಯಂತೆ ಪಶವೋ ವೈ ಬೃಹತಿ ಪಶವೋ ವಾ ಏತದಕ್ಷ್ಮ್ಯಸ್ತಸ್ಮಾದೇತಸ್ಯಾಂಜಿತ್ಯಾಮೇವ.